0: ಶುಭಕಲಾಂ ಮೇ ಕಲವಾವ್ರಿ ವೈ ಹಲಾಭ್ಯ ತುಳಸಿ ದೀಪಕಲಾಂ ಬಂದೇ ಸುಖಿ ನಾಕೋ ಗಾರಿಜಾನಾ ಮೊರ ತಪಸ್ವಿ ನೋರ ತಪಸ್ವಿ ವೈ ವೈ ಕೇರಿ ಜಾನುವ ಮೋ ತರೋ ಧಮ್ರಾಟಿ ಮಿನಾಕೋ ಗಾರಿಜಾನಾ ಪರೋಗ್ರಾಮ ದರಾ ಪಿಜಾನ್ವಿ ವೈ ಬಲ್ಕೆ ಸಂಪಂದಿ ನಾವಲ್ಲ ಬಲ್ಕೆ ಸಂಪಂದಿ ನಾ ಗೋ ಚಾರ್ ಚಾರ್
1: ಲರಿ ಜಲ್ದಗ್ ದಿ ಕಮಲಿಯಾಂದಿ ದಗ ಪ್ರೋಡಗ್ ದರಾಫಿ ಜಾಂದಿ ಜಕಾ ಪಹರ್ ಜೈಟ ಪ್ರವಾಂದಿ ಕ್ರಿಮಾನ್ ಹೊನ್ನೋರ್ ಹಮ್ ಡೇರ್ ಕ್ರಿಮಾಂದಿ ದಗ ಟಿಕ್ ಟಾಕ್ ವಾಲ್ ಕ್ರಿಮ್ ದಿ ಆರ್ ಜನ್ ಫಿ ನವೀನಾ ಕ್ರಿಮ್ ನ ಡೇರ್ ಮೇಲಾ ಗವಾಲಿ ಪಮಕ್ ದಾಗಿ ಮಚೆ ಟಿಕ್ ಟಾಕ್ ಕ್ರಿಮ್ ದಿರಾವಾಡಿ ಅವ್ ಮಚೆ ಪಮಕ್ ದಿಲಾ ಗವಾಲಿ ಲಹವೇ ರಜೆ ನಾಯಕ್ರಹ್ಮ
2: ದಾಖದ ರಫಿ ಜಾನ್ ದ ಶೋ ಟೈಮ್ ಶೋ ಯಾರ
3: ಓ ಕಮರಾನ ರಜಾ ಬೇಕೋ ರೇಡಿಯೋ ಅನ್ಕೋ.